ನಾನಕ ಗರ್ಭಗಲೇ ಅಷ್ಟಪದಿ ಜಸ್ಗಯಂತ ರಾಜಮಾನ ಸೋನರ್ಗಪಾತಿ ಜೋ ಜಾನೇ ಮೇ ಜೋಬನ ಮನ್ ಸೋಬದ ಪಿಷ್ಟಾಕಾ ಜಂತ ಆಪಸ್ ಗೋ ಕರ್ಮಂತ ಕಹಾವೆ ಜನಮ ರ ಭೋ ಜೋನ ಪ್ರಮಾವೆ ತನ ಭೂಮಿಕಾ ಜೋ ಕರೇ ಗುಮಾನ ಸೋ ಮೂರ್ಖಂತ ಅಗ್ಯಾನ ಕರ್ ಕೃಪಸ್ ಹೃದಯ ಗರೀಬೀ ಬಸಾವೇ ನಾನಕ ಇಹಾ ಮುಕ್ತಿ ಆಗೇ ಸುಖ ಪಾವೇ ತರ್ಮಂತ ಕರ್ ಕೃಪಾವೇ ತ್ರೇನ ಸಮಾನ ಕಾಶ ಸಂಗನಾ ಜಾವೇ ಬಹು ಲಷ್ಕರ ಮಾನುಖ ಪರ ಕರೇ ಆಸ ಬಲ ಪೀತರತಾ ಕಾ ಹೋಯ ಬಿನಾ ಸಬ್ದೇ ಆಪ ಜಾನೇ ಬಲವಂತ ಕರ್ಮೇ ಹೋಯ ಜಾ ಬಸವಂತ ਕਿਸਰਾ ਬਦਿਆ ਅਹੰਕਾਰੀ ਧਰਮ ਰਾਜ ਤਿਸ ਕਰੇ ਖਵਾਰੀ ਗੁਰਪ੍ਰਸਾਦ ਜਾਗਾ ਮਿਟੇ ਅਭਿਮਾਨ ਸੋ ਜਨ ਨਾਨਕ ਦਰਗੇ ਪ੍ਰਵਾਨ ਕੋਟ ਕਰਮ ਕਰੈ ਹੁਣ ਧਾਰੇ ਸਰਮ ਪਾਵੇ ਸਗਰੇ ਬਿਰਥਾਰੇ ਅਨਕ ਤਪੱਸਿਆ ਕਰੇ ਅਹੰਕਾਰ ਨਰਕ ਸੁਰਗ ਫਿਰ ਫਿਰੇ ਅਵਤਾਰ

ಯಾವ ಸಂತೋಜಿ ಸವ ದುಃಖ ವಿಚಾರಣ ಹಾರ ಹರೆಯ ಪೇ ಠಾಕುರ ಹರೆಯ ಪೇ ಸೇವಿಕ ನಾನು ವಿಚಾರ ತೂ ಕಟ್ಕಟೆ ಅಂತ ಸರ್ವಿಂದರಂತರ್ ದಿಯಾರಿಕೋ ಪುರುಖ ಸುಮಾಣ